0: ಮಾಡ್ದಾ ದಾಸರು ಗುಜಂಗರ ತಾರ ಮಕ್ಕಳ ಕನ ರೈತ ಮಮಾದು ಜನೇವನಾಯ್ದ
1: ನೋನ್ಬರ್ ಬಂದಿ ವಾಸಿ ಬಿಡೀರ ಜೊತೆ ಮನನ ಅಡೀರ್ ಖುಷ್ ಅಂದಾಸ ಬಸರು ಜನರ ಸಯ್ಯೂ ತರ ನಮ್ರತಕವ ಶಾಜಿ ಅಖಿರ್ಗಿದಿ ಮಹುಲ್ ಲಶ್ ರಂಗಿನ್ ಸುಡೀರ ಮನನ ಥ್ಯಾಂಕ್ ಯು ಸೋ ಮಚ್ ಯೋ ಜಹಾನ್ ಮನನ್ ಖುಷ್ ಬೈ ಜಮಾ ಸರ ಜಮಾ ಖುಷಿ ಖುರ್ ಖುರ್ಸದ ಹಸೀನಾ ಗುಲ್ ಹಮ್ ಪ್ರೋಗ್ರಾಮ್ ಅವರಿಗೆ ಜಮಾ ಖಮೋಶ ಹಮೋಶ ವರ್ತನ ಸದ ಹಸೀನಾ ಹಮ್ ಸಲಾಮುನ ವಾಯ್ ಮಮ ಸಲಾಮುನ ಅದಕ್ಕೆ ಹಸೀನಾ ಡೀನ ಮನ ಜಮಾ ಬಜ್ರೋ ಲಜಾನ ತುರು ಕಡೆ ಜನ ನಮಕ ಬಜರಂಗ್ ಬಜರಂಗ್ ಹುಡುಗಿ ನಡೀರ ಮನನ್ ಸಿ ಬರ್ಬಲ್ ನಜಮಾನ್ ಭೈಜಾನ್ ಸದಾಮ್ ಹುಸೇನ್ ಬಿಚನಿ ತಂಗಿ ತರೋಜು ದಿಕ್ಕೆ ತರವಾಜಾರ ದಿ ಬಹರ ಅಲ್ಲಿ ಮನ ಸಿ ಎಮ್ಮು ಖುಷ ಖೂರ್ ಹೇನ್ ವಕಾರತ ಥ್ಯಾಂಕ್ಸ್ ಯಾ ಯಾ ಖುರಿ ಹಂಡಿರ ಮನ ಸಿ ಅವರ್ ಮೇದಿ ರಸೆ ಖುರಿ ಅಪಿ ಖುಜಿ ಸರ ಹೇನ್ ವಕಾರ ಫರ್ಮುಲ ದಿಲಾನ ಮೀರಾ ಲೈಲ ಖಿದ್ರಿ ಅನ್ಮೂಲ್ ವರಕು ಸಲಾಮ ವಾಲೇಕುಮ್ ಸಲಾಮ ಮನ ಅಲ್ಲಿ ಮನ ಸಿ ದಿ ಟೂಲ್ ಯೋ ಜಹಾನ್ ಮನ ಸಿ ಸೋ ದಿ ಟೈಮ್ ಇಸ್ ಓವರ್ ಚರ್ತ ಹಮ್ ಉಸೆ ಖಾದು ಸೇ ಅಬಾದ್ ಉಸೆ ಫಲ ರೂರ್ ನಾಜ್ಮಾನ್ ಬದ ವಗಾನು ಕಿ ಯಾಸತ ಎ ಲಾಜ್ಮಾನ್ ಖಾಸಿ ಇನ್ಶ ಲಜಿ ಕಚೀರಿ ಜವನು ಕನಾಂಚಿ
2: ಶಫಾಅತ್ ಲನಾ ಮವರ್ ಮುಹಮ್ಮದ್ ರಾ
1: ಔರ್ ತಸರ್ ಬಿಯ ಮುಲಾಕಾತ್ ಕಿ ನೋ ಟೆನ್ಷನ್ ಇಸಿ ಮಲವೈ ಖಾ ನೋ ಟೆನ್ಷನ್ ಸರ ಮಿನ ಓಕೆ ಔರ್ ನೋ ಟೆನ್ಷನ್ ಇಸಿ ಮಲವೈ ಇನ್ಶಾಅಲ್ಲಾಹ್ ಜಕುಲಿ ಹೈಸಾ ರಿಸಲ್ಟ್ ಖಿಸ್ತಾ ರಿಸಲ್ಟ್ ಬತಾಸು ಮಿಲವಿಶಿ ಜರೂರಿ ಇಸಿ ಮಾಲಕೆ ಜರೂರಿ ರವಾಖ್ಲೆ ಜಮಾ ಫೈಂದು ಜಮರುಣು ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಚಿಕಮ್ ಸುಮರ್ ಹ ಪ್ರೊಡಕ್ಟ್ ಇಸಿ ಇನ್ಶಾಅಲ್ಲಾಹ್ ಕುಲಿ ಹೈಸಾ ರಿಸಲ್ಟ್ ಬತಾಸು ಮಿಲವಿಶಿ ಶಾಜಿ ಸು ಬಿಲ್ಕುಲ್ ಡೈಮಂಡ್ ಫಾರ್ಮುಲೆ ಕ್ರೀಮ್ ಸಿ ಚಿಕಮ್ ರೋಗಲಿ ಜರೂರ ಇಸ್ತೇಮಾಲ ನೋ ಟೆನ್ಷನ್ ವಿಟಮಿನ್ ಸಿ ಚಿಕಮ್ ಫೇಸ್ ವಾಶ್ ಲಜಮನ್ ಇಸ್ತೇಮಾಲ ದಿನ ಲವಾಜಿ ನೂರು ಫೈಂದು ನೂರು ಋಣ ಮಶ್ವರ ವರ್ಕೆ ಇಸ್ತೇಮಾಲ ಚಿಕಮ್ ಸಮ್ಗ ಫೈನ್ ಮಶ್ವರ ವರ್ಕೆ ಚಿಕಮ್ ಸಮ್ಗ ನೋ ಟೆನ್ಷನ್ ಚಿಕಮ್ ಪ್ರೊಡಕ್ಟ್ ಲಜಮನ್ ಇಸ್ತೇಮಾಲ ಲಜಮನ್ ರವಾಖಲಿ ಇನ್ಶಾ ಕುಲಿ ಹೈಸಾ ರಿಸಲ್ಟ್ ಚಿಕಮ್ ದೇಖೆ ನಾವು ವರ್ಕೆ ಸಿ ನೂರು ಲಾದ ಪಿಗಾಮ್ ಮೂರ ಪ್ರೊಡಕ್ಟ್ ಇಸ್ತೇಮಾಲ ಮುಲಾಕಾತ್ ಸಬಾದ ದು ಬಜನ ವಾಖಲ ತರದ ದ್ರು ಬಜ ಪರಿಜಿ ತರಾ ಪರಿಜಿ ನೋವಿ ಅಬು ಜಹಲಚಿ ಉಮರ್ ಅಲಿ ಪರ ಕೊಲ ರಖ ಪಲ ಬೈಜಾನ್ ನಜ್ಮಂತ ವೇರ್ ಕೆ ಜಜತ ಬೈ ಬೈ ಟಾಟಾ ಐ ಲವ್ ಯು ಆಲ್ ಥ್ಯಾಂಕ್ ಯು ಹಮೋ ಶ್ಲೇಸನ ದಲೋ ಇಲಾ ಪಮಾನ್.